ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ದೋರ ಗಂಗೆ ಕಲು ನಹಿನಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ರೂಪಿಯಲ್ ಕೋಟಿ ಹತಲಿಯ ಕಮ್ಮುಣದ ಪುನಾದಕ್ಕೆ ರತ್ನ ಬೇರಿ ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ ಸುಪ್ರಿ ಟ್ಯಾಗ್ ತುಲ ಪ್ರಥಮ ಟ್ಯಾಗ್ ಲಕ್ಷ ವಿಸ ಲಕ್ಷ ದಿಕ್ಕೆ ಟ್ಯಾಗ್ ಸಮಗ ಸುಪ್ರಿ ಅಂಕಿತ ಟ್ಯಾಗ್ ಮೆಗಾ ಪವರ್
3: ರೇಡಿಯೋ ITN

0: ಸಮತಲೀಯ ಅಲ್ಲುತ್ತಿರುವ ಸಂಪತ್ ಹಾಗೂ
1: ಸಮ ಅನುಗ್ರಹಾಯ
2: ರಸ ಏನು ಇಹಲ ಗುಣ ಏನು ಇಹಲ ವಿಜಯ ದೋಸೆ ಮಿಶ್ರಣಯ
1: ವಿಜಯ ಪ್ರೊಡಕ್ಟ್ಸ್ ಅಪೇ ರಸೆಯ ರಟೇ ಸೆಮಟ.

0: ಪ್ರಥಮ ಅನುಗ್ರಹಾಯ
1: ರೂಪಿಯಲ್ ಕೋಟಿ ಹತಲಿಯ ಕಮ್ಮುಣದ ಪುನಾದಕ್ಕೆ ರತ್ನ ಬೇರಿ ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ ಸುಪ್ರಿ ಟ್ಯಾಗ್ ತುಲ ಪ್ರಥಮ ಟ್ಯಾಗ್ ಲಕ್ಷ ವಿಸ ಲಕ್ಷದಕ್ಕೆ ಟ್ಯಾಗ್ ಸಮಗ ಸುಪ್ರಿ ಅಂಕೇಟ ಟ್ಯಾಗ್ ಮೆಗಾ ಪವರ್
2: FM 93.5 FM 93.7 ಲಖಾನ ರೇಡಿಯೋ ITN

ಸಂಗೀತ ಬಸಕಾಮೇ ಆದರಣೀಯ ಸಹೃದ ಹಿತವತುನೆ, ಮಾನವೀಯ ಪ್ರೇಮೇ ಸೌಂದರ್ಯಾತ್ಮಕ ವ್ಯಮನ ಸಂದಿಯಧಾರ ಪ್ರಾಸಾಂಗಿಕ ಸಜೀವಕರಣೆ ಸಮಗಿನವೇ ಅಪಿ ನವತತ್ ಮೆಲಸಿನ್ ಇಕತುವಾನ್ನಿ. ಅದ ಸುನಿಲ್ ಲೆದರಸಿಂಹ ಪ್ರವೀಣ ಗಾಯನ ಶಿಲ್ಪಿಯಾಗೇತ್, ಇವಾಗೇಮ ನಿಮಾಲ್ ಗುಣಶೇಖರ ಪ್ರವೀಣ ಗಾಯನ ಶಿಲ್ಪಿಯಾಗೇತ್, ಇವಾಗೇಮ ನಿರ್ಮಲಾ ರಣತುಂಗ ಪ್ರವೀಣ ಗಾಯನ ಶಿಲ್ಪಿನಿಗೆ ಸ್ವರಾಲಂಕಾರ ಏನುವೇ ಮತ್ಮತಕ ಅವಧಿಕರಮಿನ್ ಒಬ್ಬ ಮೂವಕರಂದನು ಗೀತಾವಲಿಯಕ್ ಅದ ದೇಹೋರಾವಕಟ ಆಸನ ಕಾಲಯಕ್ ಪುರಾ ಒಬ್ಬಟ ವಿಂದಿನ್ನಟ ವಿವೇದಿಕಾವೇ ಸಿಟ ಅಪಿ ಒಬ್ಬ ದೇಶಾವನಟ ಸಮೀಪ ಕರಾಲೆ. ಆದರಣೀಯ ರಸಿಕ ಹಿತವತುನೆ, ಸಿಂಗಲ ಸ್ವಭಾವಿತ ಗೀತೆ ವಸಯತ್ ಸಪ್ತಸ್ವರ ಮುಸುವಕತೆಯನ ಅಪೂರ್ವಾತ್ವ್ಯಾತ್ ಕೆಟಿಯುನು ತವತ್ ಪ್ರೇಮನೀಯ ಗೀತ ಸಮುಚ್ಚಯಕಿನ್ ರಸಿಕ ಒಬ ಆನಂದಿನ್ ಪ್ರಜ್ಞಾವಕರ ರಗನೆಯನ್ನಟ ಗೀತೆ ಅತೀತ ಮತಕ್ಯಾನ್ ಅವಧಿಕರನ್ನಟ ಅಪಿ ಹೊಂದ ಅತ್ಪುರಸನ್ ಪ್ರಸಾದೇಕಿನ್ ವಿವೇದಿಕಾವಟ ಆರಾಧನಾ ಕ್ರಮು ಈ ಪ್ರಸಂಗಿ ದಿವನಾರ್ಧಿ ಆರಂಭನ್ನಟ ಸುನಿಲ್ ಎದಿರಿಸಿಂಹ ಪ್ರವೀಣ ಗಾಯನ ಶಿಲ್ಪಿಯಾನಂತೆ ಅಭಿಹುಂದಾತ್ಪುರ ಸನ್ನಾನ್ಯಾಕೆ ಕರು.